ಸಮಧಾನ ಮುನ್ನೇವ ಸಂಬಳ ವಸುಸ್ವರಬಂಧಾನ ವರ್ಣೇದೆ ಸಂಬಳ ಮುಹನೇ ವೈ ಬಾಲೋದಿ ಅನಾನಸ್ತಿಗುಲಿ ಅಲ್ಹು ಜಮಿ ಹಿನೇರ್ಗಲಕ್ಷ್ಮೇ ಜಂಗಜೋಧ ಆಸ್ನಾಡವು ಚೇಚನೇ ಮಗು ಅಸ್ಮುಲ್ಲಿ ಮರಿ ಹೋತರ್ ಜಂಗ ಅಸಾತನೇ ಅಮಿನ್ ಸಸಾದ್ಯಕ್ಕ ಓಹ್.